0: ਮੈਂ ਗਰਦਾ ਸਿੰਘ ਗੁਰਮਾ ਐਮਰ ਰਾਏ ਨਾ ਗਈ ਅੱਜ ਨਾ ਸਿਨਾ ਨੂੰ ਨਾ ਸ਼ਿਲੀਗੀ ਅੱਜ ਨਾ ਸਿਨਾ ਨੂੰ ਮੇਆ ਮਾਜਾ ਐਮਿਸ ਕਿਨੇ ਗੁਨਾਰੀ ਨੇ ਗਿਆ ਇਨੇ ਲਾ ਗਈ ਅੱਜ ਨਾ ਸਿਨਾ ਨੂੰ ਨਾ ਵੀ ਲਾਈ ਤੇਰੇ ਹੁਆ ਗਈ ਹੈ ਐਂਦਾ ਲੋ ਰਾਤ ਹੋਈ ਆ ਗਈ ਹੈ ਨਾ ਤੋ ਨਾ ਜੀ ਮਾਰਾ ਗੁਨੇ ਮਰਾ ਮੇਆ ਮਾਜਾ ਐਮਿਸ ਕਿਨੀ ਇੰਗਿਲ ਲੋ ਨੇ ਮਰਾ ਗਈ ਹੈ ਨਾ ਜੋ ਨਾ ਸਿਨਾ ਨੂੰ ਨਾ ਰੋਗ ਨਾ ਜੋ ਸਲਾ ਨੀਲਾ ਬਾਈ ਨਾ ਰਾਇ ਨਾ ਗੋਗੋ ਲੋ ਲਾ ਲੋ ਲੋ ਮੇ ਐਮਰ ਰਾਇ ਨਾ ਰੋਗ ਨਾ ਜੋ ਸਲਾ ਨਾ ਨਾ ਗਿੱਲੀ ਦਾ ਆ ਗਈ ਹੈ ਨਾ ਐਂਕੇ ਕੋਂਦੇ ਐਮਰ ਰਾ ਜੋ ਨਾ ਸਿਨਾ ਨੂੰ ਮੇਆ ਮਾਜਾ ਸਾਦੀ ਨੀ ਇਗੋਨਾਰੀ ਨੇ ਜਨਾ ਮਰਾਇ ਗੁਸ਼ੇ ਨਾ ਜੋ ਨਾ ਸਿਨਾ ਨੂੰ ਮੇਆ ਮਾਜਾ ਸ਼ਰੀ ਨੀ ਨੇ ਗਿੱਲੋ ਐਮਰ ਰਾਇ ਗਿੱਲੋ ਯਰੇ ਮਿਆਂ ਤਿਲਿਆ ਰਬਾਈ ਨੇ ਇਗੋਨਾਰੀ ਨੇ ਕਿਆ ਅਲੈ ਨੀ ਮੁੰ ਨਿਲਾ ਇਲਾ ਮਾਇਆ ਨੇ ਤੇ ਉਰੇ ਦਾ ਵੀ ਮੁਰਾ ਗਈ ਸਿਨ ਜਰਬਾਏ ਕਿ ਮੈਂ ਮਰਾਇ ਗਿੱਲੋ ਮੇਆ ਮਾਜਾ ਆ ਗਈ ਸਿਨ ਜਰਬਾਏ ਉਲੋ ਨੋ ਜਿਆ ਜੋ ਨਾ ਸਿਨਾ ਨੂੰ ਸ਼ੋਈ ਦੋਗੀ ਆ ਜੋ ਨਾ ਸਿਨਾ ਨੂੰ ਨਾ ਬਿਲਾਈ ਤੇਰੇ ਉਹ ਜੀ ਨਾ ਜੋ ਨਾ ਸਿਨਾ ਨੂੰ ਨਾ ਬਿਲਾਈ ਤੇਰੇ ਆ ਜੋ ਨਾ ਸਿਨਾ ਨੂੰ ਮੋਦੋ ਕੋਈ ਇਗੋਨਾਰੀ ਨੇ ਜਲੈ ਨੀ ਮੁੰ ਨਾ ਇਲਾ ਮਾਇਆ ਨੇ ਤੇ ਉਰੇ ਨਾ ਜਿਲਾ ਨਾ ਲਾ ਗਈ ਹੋਂਦਾਰੇ ನೆನರೈ ಗೋಗುನ ಒಳ್ಳೆ ಬಸಗಿಯ ನಾರೋಲು ಕೊಂಜರೋನ್ ಇಲ್ಲ ಕಾತಿಯೇನೇನ ನೆನರೈ ಮೇಲೆ ಹುಗುಮಿನ ಅಂದಿಲ್ಲಿ ಮೇಲೆ ಹುಗುಮಿನ ಕಾಟು ಕಾಗೆ ಅವರು ಗೋನೆ ಕಾಟು ಉಟೋ ಕಾಟೋಲ್ಲ ನೆನರೈ ಗೋನಾಗಿಯ ಜನಾಸ ನಾನು ಕೊಲ್ಲೋಲೆ ಕರಗಿಯ ಗೆಮಾನಾದಿ ಚನಮೈಲೆ ಬಗ ಮೈಸೆ ಬಗ ದೊಯ್ಮಾನಿಯ ತತನು ಎಗೋನಾರಿ ನೇ ಜಲನು ಒಂದು ಲೈಕ ಕಾಗೆ ಅವರು ಗಿಸು ಕೊನಾ ಓರ್ ಪರಾನ ನಾನುಗಿ ನೆನರಾಗಿಯ ಕಷ್ಟನಾ ಸಿಂಗಿ ಅಗೆಯ ಎಲ್ಲಿಫು ಅಗೆಯ ಸದಿನಿ ಎಲ್ಲಿಫು ಸಿತಿನಿ ನೆದುವ ಅಗುಂದೆಲ್ಲಿ ಪರಬೈನೆ ನಾತೋ ಎಗೋನಾರಿ ನೇ ಗ್ಯಾ ore na lengo na ile pa lengo ka nen ka gyo lengo ka ye la ki ma u ni pa ka do ya ke ye ma u no su e go na ri ne ja ole ni mo ne la ile ma ye ne te ore ra ni ja ko le e mo gre na ba ko le ka ke do la gi ya jo e ron da ta ke gra ni jo lo se la ma na nga ko le ne mo gra ra ka ko le ka ti sa ra di ni lo su ba ma ke ni run da ko le ka ko ko e ye mi ra ra ra ri li de ji ki ni ki sa bi ni sa ma ni ni pa ka do ye ni ya ka ke ra da lo ra do ya ke yo nda wo ni ಕಾಗೆರಿನಿ ಲೋಗನಾ ಲಂಕಾ ಉಲ್ಲೆಲೇನೆ ತಲಾಜರನಗೆ ದಿಗುಲಾ ಬೋರಿ ನಾನೆಗೆರಿ ವಾಲ್ಜಲ್ಲ ಏರಿಯಾದ ಸಿನಿನಾ ಬೋರಿ ಎಮ್ರಾ ಅಂಕಂದಾ ಜೇನಾ ಉದೋತಾನು ಜೇನಾ ಉದೋನಾರೋ ನೆಂದ್ರಾ ಇರೋರಿ ಸಾಬುನ್ ಜೇರೋ ಮನೋಗುನಿ ಜೇರೋ ಮನಾರಿ ಗುನಾರಿ ನೆಜ್ಯಾ ನ್ಯಾಗುನಾ ಜೋಗ್ರ ಮಾಸಾಯ್ ಅಮೈಲಿ ಬೇದಿ ಜೋಗುಂಡೋಗ್ರಿ ನಂಗ ಅಮೈಲಿ ಬಾದಾವ ನೋಲೋರೇನ್ ವಲ್ಲೈನಿ ನಿಂಗೋನಿಲ್ಲ ಇಲ್ಲ ಮಾಯೆನೆ ಟೆನ್ ಇದೈ ಕಾಪುಗುಲ್ಲೆ ಮುರ್ವಾ ಇಮ್ಮೆದಿ ಎನ್ಯಮಲಿ ಅಲ್ಲೇರಿ ನಿಂಗೋರ್ರಾಯ್ ಲಾಮೆಯೋ ಕರೆತಾ ನ್ಯಮಲ್ಲಾಗಿ ಜೇರ್ ಪರಕು ನಲ್ಲೆ ಮೊಲ್ಲೆ ಮೊಲ್ಲೆ ಮೊಲ್ಲೆ ಬ್ರೇರೇಮಸಿ ಅಯ್ಯಮ್ಮ ಮೊಗ್ರೆ ರಾವ ಮಾಯಂದೆಲ್ಲೋ ಕಿ ಪಯ್ಯ ಬಲ್ಲಿಗೋ ಪಯ್ಯೋಲ್ಯಾಗಿಗೆ ಮೇಘ್ರಾವಾಗಿ ಆದ ಮಾಯಂದೆಲ್ಲೋ ಕಾಕುಲೋರೆ ಬರಬರಾಣಿ ಅದಾದವರೆ ಬರಬರಾಣಿ ಅದ ನಿಜದೇ ಉರೆ ಬರಬೇ ಬಂಗ ಓನಿ ಲೆಬೈ ಲಬಾ ಇರೋಗಿ ಅಗುರೋ ಬರಬರಾಣಿ ಪ್ರಿಯಾತ್ ನಾವರೆ ನಾರಾಯಣ ನೋತೋ ಲೈ ಅವರೆ ರಂಗರ ಮೇರೋ ಬಿನಾಯ್ದೋ ಲಾಜೋ ಕೆಜೋ ರಾಜ ಡೋಹನಾಗಿರೋ ನಗೆಯ ಕಾಕುಲೋ ಗಿಸು ಬಲ್ಲರಿ ನಿಮ್ಮ ನಿಲಗಾಗೆ ತಿಲ್ಲಿಗೆ ರಂಗಾಯಿರ ಬೋಗಿ ಅವರೆ ನೇ ಎಲ್ಲಿನ ನಿಗೆ ಅಂಜದಾಗಿಗೆ ದೇಗಿಜೋಯೋ ಕಮ್ಮೆಯಾಗರ ನಾಲ್ಯಾವ ಜೇಕಿ ಮೋಗ್ರೆ ಎಲ್ಲಿನ ನಾ ಚೆಂದ ನಗೆ ದೋಗೋ ವೈತಾ ನಾ ಎಂಕಯ್ಯರ ಮೈಯೋಲ್ಲದ ಎಂಜನಾ ಮೈಯೋಲ್ಲೋ ಮನಿ ಒಲಾರಿ ಮುನಿಲ್ಲ ಇಲ್ಲ ಮೈಯ ನೆಪೆನ್ ಹೇಗೆ ಗುಣಾರಿ ಸಹ ಅವರಾಜ್ಯೋತಿ ಮುರುವಾಜೋ ನಾಸಿನಾನು ನಾದಿಲ್ಲ ಇದಿರು ಒಲ್ಲೆ ಅವರೇ ಬಿಲ್ಲಂಡ ಅಲ್ಲೋ ಸಹೇನ್ ಹೀಗೆಲ್ಲ ನಾವು ಮಮ್ಮ ಜೋರೆ ರಾಜ ಸಹೇನ್ ನೆರೆ ಪಾರೆ ನಾ ನಿಂದ ರಾಡಿ ಇಲ್ಲೇ ಕಾಯ್ತಿದ್ದು ಎನ್ನೊತ್ತಂಡ ಮನೋ ಹಾಗೆ ಈ ನಾಜೋ ನಾಸಿನಾನು ಮೋಗ್ರೇನ ಅರೈ ಕೊಲ್ಲೆ ಒಲ್ಲೆ ಏನಿಲ್ಲ ರಾಣಿ ಜ ಸಹ ನಿಮ್ಮ ಸಹ ನಾ ರಾಜಿಗೆ ಹಾಗೆ ಇಲ್ಲಿ ಬೇಕಾಕೋಲ್ ಅಮ್ಮೋರೆ ಮಸಾರ ರಾಣಿಲ್ಲ ಬಾಕಾಕೋಲ್ ಒಲ್ಲ ನಿನ್ನ ಮುನಿಲ್ಲ ಇಲ್ಲ ಮೈಯ ನೆಪೆನ್ ಇದುಮ್ರು ರಾಮಯ್ಯ ನೆಪೆನ್ ಹಂಡ್ರೆಡ್ ಪಾಯಿಂಟ್ 006 ತಿರುಮಿರೋ ನಾಲ್ಕು ಕಿಲಿಯ ಹೇಜೋಗ್ನಾ ಒಲ್ಲೆ ಕುಕಾ ತೆಮುರುವ ಎನ್ನರಾವು ನಬಜಾರೆ ನೇಜಮಾಸಿ ನಾಜೋ ನೈಸಿ ಒಲ್ಲೆ ಅಂಗಜಬಾಬೋ ಯೋ ನಾ ಮದಾನಬೋ ಎನ್ನಾರಿ ಸ್ಯಾರ ಏತಿಯಾ ಸಾಮು ಎನ್ನರೋಲೋರಿಗ ನವರೋದೆ ಮರಿ ಸ್ಯಾರ ನಾಜೋ ನೈಸಿ ಒಲ್ಲೆ
1: ಅಶೋಲಿಂಗ್ ಡೊಮೊನಿಸಿಟ್ ಓಬೋ 81% ವರತ್ಯೋತಿ ಲೆಮುರುವ ವರಾಚೋತಿ ಲೆಮುರುವ
2: ವರಾಚೋತಿ ಲೆಮುರುವ ಯಾಗೆ ಅಡುಗಾನಿ ಒಜಿ ಡನಿಸನ್ ತನಮುರುವ ಆಸಾಜಿಲೋನಿ ಅಲಾಡಿ ಗೊಲ್ಲೆಗಿ ರಜನಿ ಅಮ್ಮಯ್ಯನ್ ದಯನಾಲೋ ತಿ ಮೇನಿ ಮೊರೋಗಿ ಎಗಜಿ ಗಯ್ಯನ್ ಕಗ ನಸಿರ ದರಕಿನ ಅಡುಗಾನಿ ಇಂಗಿಜ ಬಗೆ ಯರ ತಲಗ ಯೆ ಕಸಬ ಇಂಗಿಜ ಬಗೆ ಯೆ ರನಾರೆ ನಿ ಮೊರ್ನಿ ಜೋಗೆ ತಿ ಯಗೆ ಯೆ ರನಾರೆ ಗ್ರಿ ದಮರುವ ಅಲಾಡಿ ಗೊಲ್ಲೆ ಅಮ್ಮಯ್ಯನ ಫೆನ್ನೆ ಗ್ರಗರ ಬರಕ ಬಯದಿಲ್ಲ ರಮ್ಮರೆ ಫೆನ್ನೆ ಕಿಂದಗೆ ಜಮ್ಮ ರಮ್ಮರೆ ಜಮಲಿ ನಾನ್ ಮೇಲೆ ರಾ ಬಂಗಾಲಿ ಫುನ್ನಿ ಮಾಂಡೋ ಮೋರಿ ನಾವು ಡೋ ಬಗ ಅಲ್ಲಾಗಿ ನಾವು ladara do daga yegi juda nagaro le nagara gi rogen do dir ngol le ngore bina bana jawara mirzai gali buni ti sinni baga mia dami rena nagi juna sabini baga no sinni ala ni ngol le gre jena ma yena fem ona na yederi ngara yega yena ram ju do rena ju di plan do le awara gi na bada ye sabu na mena nge maro mo ne mere na na ale tek ma na chena bank ek maile ala ni ngol le gre jena ma yena fem ena di ne di ngeye yoso ko nega yiru di labi do gri so yato yana bo yega di la meri na brade gur mana ga ne laga jili ni amoja shirini baga na ni amoja sini na na baga ni ambilia sini na ala ni ngole gre jene ma yere fam awre na gumor mu jene ne ro mu jere gilo mi amoja samani ni ne mi ra so gari mi ambilia sini ne bo madani e gora ni ne jara di ngole le gre jene ama yene fam la gayira ngore di rabare bala nyaga ye to rabiyo rabare bala nyo leng ya ragayira bare baro bugu ye no ya sajilo ni ne mere de me weji na jinda la de re yir na jino ngwa de la gaya mano de yama mala mayara de la la ba wi na jiga jano le da mal yo la bare bara gi na de bonu ya ba yo la bare bara mara mamu la bare bara na sa buka mo nyagi ngani chado ngana le na ko ka jado bra ye ngore di sindali gi na mara yo ge sindali no jaga na sa gendai la meyere ramara de pire sibrali ayero duwa sibrali ana no sineme nema manai angala gina ayjo mijoni sibrali amujo ngeru miro yambale na gije sibanyo nebu de dagara ni na sibrali ala ni ngol legre jenya ma yana fam la ne ngira ga de sibrali bana ngagla na sibrali ngonyo ngeng angala ya sibrali sabu nagala ngana umu ga ite geme amu enyamali yo gara marare na sibrali ala ni ngol legre jenya ma yana fam lanalo nan nagliangara jayalariyo ndegeji dana iboriro nganana tani zonda namuya sajilo ni na nare ni nyorinjo yake yena biendolu mwenyewe
1: yena biendolu danson mwenyewe ta sajilo ndangara kalora tweti ile murwa kaishore the maxinara 84%
3: nyumba yako na uenjoy burudani zaidi na Star Times Home Solar. Chagua Solar S50C kwa shilingi 1660. Inakuja na matama tatu, Bluetooth speaker, USB MP3 player na zaidi. Pata yako kwa deposit ya shilingi 1660 kisha ulipe balance na flexible payment za kila siku. Ukitaka zaidi, chagua Solar S130B inakuja na 32-inch TV kwa shilingi 5999. Battery ya kudumu na channel zaidi ya 300. Deposit ile ile na flexible payment za kila siku. Tuna kufanya installation na after sale support wako tayari kukuhudumia wakati wowote. Tembelea maduka yetu na dealers wetu nchi nzima ama utupigie kwa 0719-077-777. Star Times Home Solar, power nafuu, burudani zaidi.
4: Online ni ngoni lololo mon subadi wrebo kiolong e juma tatu metabeki juma sato monobo enkakenya tiatu enkorobil naitum enkitengena orore ilenkai eimu enkibindi etayolo orore ilenkai tene itum enkitengena epo kisirata tiatu apo kematua tombu kibo ki na tiatu biblia po kiolong e juma tatu metabeki juma sato monobo enkakenya ningame enkitengena na gutu orore ilenkai enkitengena na nekiake Through the Bible, TTB, Tieto Mayan.
5: Edward, narolo lencho shoy, nani ngiro Mayan FM.
6: Taji Susan, amanyo lego mei, nara Mayan erero rore yu. Atarero yu Mayan oleng, nige norirondo grisidaina na emueno iro ya Mayan.
5: Angara jokiru masai po wakin talolunga ramani ningwa Mayan FM. Ana angara gina tereto ro ni rabaya kiliko po wakin longa ulele terkia uwa yu.
6: Ama ini ningwa Mayan FM. Olo sholambo.
7: Mayan FM. Ewangan olo show. Ewangan olo show.
8: Tajira Solomon Nepa, Narala Lasondai, Mwe Murunguruman.
9: Daniel Lonedivis, Namanya Masorora.
10: Elvis Kelfin, Nadia Muria Muria Mguar, Naini Mdo Mayan FM, Awangono Olosho.
11: Kaji Jackson, Tadalala Lengwaya, Nanyarhin Nungo Mayan FM, Tadamaji.
12: Naini Mdo Mayan FM, Aligi Maasemeni Nungo Mayan FM.
13: Nanyarhin Nungo, Enohirihara Walasar, Dejumabili, Enohirihara Namnya.
7: Mayan FM. Ewangan Olosho.
14: Ewangan Olosho.
15: Eremayan.
14: Mayan FM, ekenyor poki ngai. Etumito yok enaibora jijik.
15: AET.
14: Oloroito.
15: Oloropila.
14: Olenkomei.
15: Olderkesi.
14: Olopito.
16: Mayan FM.
14: Etumito yok ololojikoshi.
15: Ekibore olokirikiraya.
14: Wafo.
15: Wamba.
14: Tinebo otale.
7: Mayan FM.
16: Ewangwan olosho.